0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕುಮಾರ್ ಎಫ್ ಕಣವಿ ಅವರು ಹಾಡಿರುವ ಕಡಕೋಳ ಮಡಿವಾಳೇಶ್ವರ ಅವರ ಒಂದು ರಚನೆ, ಶಿವನೇ ನೀ ಬಿಡದೆನ್ನ ಕಾಯೋ.
2: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕಡಕೋಳ ಮಡಿವಾಳೇಶ್ವರ ಪ್ರೆಸೆಂಟೆಡ್ ಬೈ ಕುಮಾರ್ ಎಫ್ ಕಣವಿ. ಶಿವನೇ ನೀ ಬಿಡದೆನ್ನ ಕಾಯೋ.

0: ಜೀವಕರ್ತೃತ್ವದ ಭ್ರಮೆಯ ಬೀಡಿಸೋ ಜಯೇಶ ವಿಠಲರ ರಚನೆ ಇದು. ಎ ವಸುಧ ಹಾಡಿದ್ದಾರೆ.
1: ಎ ವಸುದ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಯೇಶ ವಿಠಲ. ಜೀವಕರ್ತೃತ್ವದ ಭ್ರಮೆಯ ಬೀಡಿಸೋ.

0: ನಿಟಿಲಾಕ್ಷನ ವಜಿಸು ಹೇ ಮನುಜ. ಘನಮಠ ಶಿವಯೋಗಿಯವರ ರಚನೆ ಕೇಳಿ ಶರಣ್ ಕುಮಾರ್ ಜಾಲಹಳ್ಳಿ ಹಾಡಿದ್ದಾರೆ.
1: ನಾವು ಶರಣ್ ಕುಮಾರ್ ಜಾಲಹಳ್ಳಿ ಪ್ರೆಸೆಂಟಿಂಗ್ ನಿಟಿಲಾಕ್ಷನ ಭಜಿಸೋ ಹೇ ಮನುಜ, ರಿಟನ್ ಬೈ ಘನಮಠ ಶಿವಯೋಗಿ.

0: ಉಪೇಂದ್ರ ಭಟ್ ಅವರು ಹಾಡಿರುವ ಒಂದು ಭಕ್ತಿ ರಚನೆ ಮಾರುತಿ ಮಜ್ಜನಕ ಮಾರುತಿ.
1: ನೌ ಲಿಸನ್ ಟು ಉಪೇಂದ್ರ ಭಟ್, ಮಾರುತಿ ಮಜ್ಜನಕ ಮಾರುತಿ.

0: ಬಾಲಹನುಮ ಬರಲಿಲ್ಲವಮ್ಮ. ಹರಿದಾಸರ ರಚನೆ ಇದು. ಮಾಧವಗುಡಿ ಹಾಡಿದ್ದಾರೆ.
1: ಬಾಲಹನುಮ ಬರಲಿಲ್ಲವಮ್ಮ, ಅ ಕಾಂಪೋಸಿಷನ್ ಆಫ್ ಹರಿದಾಸ, ರೆಂಡರ್ಡ್ ಬೈ ಮಾಧವಗುಡಿ.

0: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಜಯದೇವ ಅಷ್ಟಪದೆ ಮಾಧವೇ ಮಾ ಕುರು ಮಾನಿನಿ.
1: Dear listeners, now listen to M. Balamurali Krishna presenting a composition of Jayadeva Ashtapadi, Madhave Maku.

0: ನಿನ್ನನ್ನು ಆಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ. ಪುರಂದರದಾಸರ ಒಂದು ರಚನೆ ವಿ ರಾಮರಾವ್ ನಾಯಕ್ ಹಾಡಿದ್ದಾರೆ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ರೆಂಡರ್ಡ್ ಬೈ ವಿ ರಾಮರಾವ್ ನಾಯಕ್. ನಿನ್ನಾಶ್ರಯಿಸಿದೆ ನಿಗಮ ಗೋಚರ ಕೃಷ್ಣ.

0: ಸಿ ಕೆ ತಾರಾ ಹಾಗೂ ವೈ ಎಸ್ ಇಂದಿರಾ ಅವರ ದನಿಯಲ್ಲಿ ಗೋಪಾಲದಾಸರ ಒಂದು ರಚನೆ ಚಂದ್ರಗುಣ ಸಾಂದ್ರ.
1: ನೌ ಸಿ ಕೆ ತಾರಾ ಅಂಡ್ ವೈ ಎಸ್ ಇಂದಿರಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ ಚಂದ್ರಗುಣ ಸಾಂದ್ರ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಗೀತೆಗಳನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತದ ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotional music. This program was a contribution of All India Radio, Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸುವ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್.
1: ಹಿಂದಿನ ಅಮೃತ ಗುರುಕುಲ ಸಂಗೀತ ಪಾಠ ಇದರಲ್ಲಿ ಯಾವುದು ಪಾಠ ಆಗ್ತಿದೆ?
2: ಸಾಮರಾಗದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ
1: ನಿಮಿಷಮಯನ ರಾಮಾಯಣ ರಾಗ. ಎಲ್ಲಿವರೆಗೂ ಆಗಿದೆ ಅರುಂಧತಿ? ಅದು
2: ಪಲ್ಲವಿ ಆಗ್ಬಿಟ್ಟು ಸ್ವಲ್ಪ ಅನುಪಲ್ಲವಿಯಲ್ಲಿ ಒಂದು ಸಂಗೀತ
1: ಶುರು ಮಾಡಿದೆ. ಅನುಪಲ್ಲವಿ ಪಲ್ಲವಿ ಚೆನ್ನಾಗಿ ಅರ್ಥ ಆಗಿದೆಯಾ ನಿಮ್ಗೆ? ಏನು ಅನುಮಾನ ಇಲ್ವಾ? ಒಂದ್ಸರ್ತಿ ಆರೋಹಣ ಅವರೋಹಣ ಹಾಡ್ಬಿಟ್ಟು ಪಲ್ಲವಿ ಎಲ್ಲ ಸಂಗತಿನೂ ಎರಡೆರಡು ಸಲ ಹಾಡ್ಕೊಂಡು ಬನ್ನಿ. ನಿಮ್ಗೆ ಎಲ್ಲಿವರೆಗೂ ಪಾಠ ಆಗಿದೆಯೋ ಅಷ್ಟು

ಹೂವಿನ ಭಾಗ ಸದಪಮ ಪ ಮೇಲ್ ಚುಕ್ಕೆ ಇಟ್ಕೊಳ್ಳಿ, ದಾಸ ಸಾ ಮೇಲ್ ಚುಕ್ಕೆ, ಪದ ಸಾರಿಸ ಅಲ್ಲಿ ಮೇಲ್ ಚುಕ್ಕೆ, ಕೆಳಗಡೆ ಎರಡ್ಗೆ ಸಾರಿಸ ಕೆಳಗಡೆ ಸ ಮೊದಲನೇ ಸಂಗತಿಗೂ ಇದಕ್ಕೂ ನೀವು ವ್ಯತ್ಯಾಸಗಳು ಗಮನ ಇಟ್ಕೊಳ್ತಾ ಇದ್ದೀರಲ್ವಾ? ಇನ್ನೊಂದ್ಸಲ ಈ ಲಘುವಿನ ಭಾಗ ಅರ್ಥ

ಕೆಳಗಡೆ ಗೆರೆ, ಸರಿಗೆ ಮೇಲ್ಗಡೆ ಚುಕ್ಕೆ, ಮಗರಿ ಕಾಲದಲ್ಲೇ ಇದೆ ಮೇಲೆ ಚುಕ್ಕೆ ಇಟ್ಕೋಬೇಕು. ಸರಿ ಸರಿ ಪ ಮ ಮಗ ಗರಿ ರೇ, ಎರಡನೇ ಧೃತದ್ದು ಭಾಗ. ಸರಿ ಸರಿ ಪ ಮಗ ಗೆರೆ, ಮಗ ಗರಿ ಕೆಳಗಡೆ ಗೆರೆ, ಸರಿ ಪ ಮ ಮಗ ಗರಿ ಮೇಲೆ ಚುಕ್ಕೆ. ಈಗ ಎರಡನೇ ಸಂಗತಿ ಇನ್ನೊಂದ್ಸ.

0: ಪದ ಸದ
1: ಇಷ್ಟು ಲಘುವಿನ ಭಾಗ
0: ದಾರಿ ಸ
1: ಅಷ್ಟಕ್ಕೆ ಮೇಲ್ಚುಕ್ಕೆ ರೇ ಸ ಮೇಲ್ಚುಕ್ಕೆ ಇಟ್ಕೊಳ್ಳಿ ಮತ್ತೆ ಪದ ಸದ ಸ ಮೇಲೆ ಚುಕ್ಕೆ ಕೆಳಗಡೆ ಗೆರೆ ಬರಲಿ ಈ ಲಘುವಿನ

0: ಇಲ್ಲಿವರೆಗೂ ಅಭ್ಯಾಸ ಮಾಡಿ, ಈಗ ಪಲ್ಲವಿ ಅನುಪಲ್ಲವಿ ಮುಗಿದಿದೆ, ಚರಣನ ಮುಂದಿನ ತರಗತಿಗಳಲ್ಲಿ ನೋಡೋಣ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ಯಂತಾಲ್ ಏರಿ ಮಾಯಿ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ರಾಗ್ ತೋಡಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ ತೀನ್ತಾಲ್ ಏರಿ ಮಾಯಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್ ಕೌನ್ ಗತ್ ಬೈ, ಧೃತ್ತೇನ್ ತಾಲ್ ಬಲ್ಮಾ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಾಗೇಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕೌನ ಗತ ಭೈ, ಧೃತ್ ತೀನ್ ತಾಲ್ ಬಲಮಾ ಮೋರೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ದನಿಯಲ್ಲಿ ಹಾಡುಗಾರಿಕೆಯನ್ನು ಆಲಿಸುವಿರಿ. ಮೊದಲಿಗೆ ಕೇಳಿ ಶ್ಲೋಕ, ನಂತರ ವರಲಕ್ಷ್ಮಿ ನಮೋಸ್ತುತೆ, ಮೈಸೂರು ವಾಸುದೇವಾಚಾರ್ ಅವರ ಕೃತಿ, ಗೌರಿ ಮನೋಹರಿ ರಾಗ ರೂಪಕತಾಳದಲ್ಲಿದೆ. ಹಾಡಿದ್ದಾರೆ ಡಾಕ್ಟರ್ ಎಂಎಲ್ ವಸಂತಕುಮಾರಿ. ಆಕಾಶವಾಣಿ, ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಶ್ಲೋಕ, ಆಫ್ಟರ್ ದಟ್ ವರಲಕ್ಷ್ಮಿ ನಮೋಸ್ತುತೆ, ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್, ಸೆಟ್ ಟು ಗೌರಿ ಮನೋಹರಿ ರಾಗ್ ಅಂಡ್ ರೂಪಕ್ತಾಳ್, ಸಂಗ್ ಬೈ ಡಾಕ್ಟರ್ ಎಂಎಲ್ ವಸಂತಕುಮಾರಿ.

ಇನ್ನೀಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ವರಲಕ್ಷ್ಮಿ ನಮಸ್ತುಭ್ಯಂ. ಶ್ರೀರಾಗ ರೂಪಕತಾಳದಲ್ಲಿದೆ. ಹಾಡಿದ್ದಾರೆ ಎಂಎಸ್ ಸುಬ್ಬುಲಕ್ಷ್ಮಿ. ನೌ ಎಂಎಸ್ ಸುಬ್ಬುಲಕ್ಷ್ಮಿ ಪ್ರೆಸೆಂಟ್ಸ್ ಶ್ರೀ ವರಲಕ್ಷ್ಮಿ ನಮಸ್ತುಭ್ಯಂ, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಶ್ರೀರಾಗ್ ಅಂಡ್ ರೂಪಕತಾಳ್.

ಇನ್ನೀಗ ಟಿಎನ್ ಶೇಷಗೋಪಾಲನ್ ಅವರ ದನಿಯಲ್ಲಿ ಮಹಾಲಕ್ಷ್ಮೀಂ ಜಗನ್ಮಾತಾ, ಪಾಪನಾಶಂ ಶಿವನ್ ಅವರ ಕೃತಿ ಶಂಕರಾಭರಣರಾಗ ಮಿಶ್ರ ಛಾಪು ತಾಳದಲ್ಲಿದೆ. ನೌ ಲೆಟ್ ಅಸ್ ಲಿಸನ್ ಟು ಮಹಾಲಕ್ಷ್ಮೀಂ ಜಗನ್ಮಾತಾ, ಅ ಕಂಪೋಸಿಷನ್ ಆಫ್ ಪಾಪನಾಶಂ ಶಿವನ್, ಸೆಟ್ ಟು ಶಂಕರಾಭರಣರಾಗ್ ಅಂಡ್ ಮಿಶ್ರ ಛಾಪು ತಾಳ್, ಸಂಗ್ ಬೈ ಟಿಎನ್ ಶೇಷಗೋಪಾಲನ್.

ನಿಬದ್ಧವಾಗಿದೆ. ಹಾಡಿದ್ದಾರೆ ವಿಜಯಶಿವ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ನೌ ವಿಜಯಶಿವ ಪ್ರೆಸೆಂಟ್ಸ್ ಮಹಾಲಕ್ಷ್ಮಿ ಕರುಣಾರಸಲಹರಿ, ಅ ಕಂಪೋಸಿಷನ್ ಆಫ್ ಮುತ್ತಸ್ವಾಮಿ ದೀಕ್ಷಿತರ್, ಸೆಟ್ ಟು ಮಾಧವ ಮನೋಹರಿ ರಾಗ್ ಅಂಡ್ ಆದಿತಾಳ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ದನಿಯಲ್ಲಿ ಹಾಡುಗಾರಿಕೆಯನ್ನ ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ಮಹಾಲಕ್ಷ್ಮೀ ಕರುಣಾರಸಲಹರಿ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಮಾಧವ ಮನೋಹರಿ ರಾಗ ಆದಿತಾಳದಲ್ಲಿ

ಇನ್ನೀಗ ಕೇಳಿ ಅಭೋಗಿರಾಗ ಆದಿತಾಳದಲ್ಲಿ ಮುತ್ತಸ್ವಾಮಿ ದೀಕ್ಷಿತರ ಕೃತಿ ಶ್ರೀಲಕ್ಷ್ಮೀ ವರಾಹಂ. ಹಾಡಿದ್ದಾರೆ ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್ ಹಾಗೂ ಎಂಎಸ್ ಸುಬ್ಬುಲಕ್ಷ್ಮಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಸ್ವಾಮಿ ದೀಕ್ಷಿತರ್ ಶ್ರೀಲಕ್ಷ್ಮೀ ವರಾಹಂ, ಸೆಟ್ಟು ಅಭೋಗಿರಾಗ್ ಅಂಡ್ ಆದಿತಾಳ್, ಸಂಗ್ ಬೈ ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್ ಅಂಡ್ ಎಂಎಸ್ ಸುಬ್ಬುಲಕ್ಷ್ಮೀ.

ಇನ್ನೀಗ ಕೇಳಿ ಪಾಪನಾಶಂ ಶಿವನ್ ಅವರ ಕೃತಿ ವರಲಕ್ಷ್ಮಿ ನೀಯೇ. ಸಾಲಗ ಭೈರವಿರಾಗ ಆದಿತಾಳದಲ್ಲಿದೆ, ಹಾಡಿದ್ದಾರೆ ಓಎಸ್ ತ್ಯಾಗರಾಜನ್. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಪಾಪನಾಶಂ ಶಿವನ್ ವರಲಕ್ಷ್ಮಿ ನೀಯೇ, ಸೆಟ್ ಟು ಸಾಲಗ ಭೈರವಿರಾಗ್ ಅಂಡ್ ಆದಿತಾಳ್, ಸಂಗ್ ಬೈ ಓಎಸ್ ತ್ಯಾಗರಾಜನ್.

ಕಾರ್ಯಕ್ರಮದ ಕೊನೆಯಲ್ಲಿ ಇನೇಕ ಕೇಳಿ ಪುರಂದರದಾಸರ ರಚನೆ ಪಾಲಿಸೇ ಎನ್ನ ಶ್ರೀ ಮಹಾಲಕ್ಷ್ಮಿ. ಶಂಕರಾಭರಣ ರಾಗ ಆದಿತಾಳದಲ್ಲಿದೆ. ಹಾಡಿದ್ದಾರೆ ಪಿಎಸ್ ವಸಂತ. ನೌ ಲೆಟ್ ಅಸ್ ಲಿಸನ್ ಟು ಪಾಲಿಸೇ ಎನ್ನ ಶ್ರೀ ಮಹಾಲಕ್ಷ್ಮಿ, ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಸೆಟ್ ಟು ಶಂಕರಾಭರಣ ರಾಗ್ ಅಂಡ್ ಆದಿತಾಳ್, ಸಂಗ್ ಬೈ ಪಿಎಸ್ ವಸಂತ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ದನಿಯಲ್ಲಿ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳುವಿರಿ. ರಾಗ್ ಸಾವನಿ, ಖಯಾಲ್ ವಿಲಂಬಿತ್ ಜಪ್ತಾಲ್ ದೇವದೇವ, ಧೃತ್ ತೀಂತಾಲ್ ಆಜಮಾಗ ಜಾವತ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ರಾಗ್ ಸಾವನಿ, ಖ್ಯಾಲ್ ವಿಲಂಬಿತ್ ಜಪ್ತಾಳ್ ದೇವ ದೇವ, ಧೃತ್ತೀಂತಾಳ್ ಆಜಮಾಗ ಜಾವತ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾತ್ ಹನುಮಂತಕುಮಾರ್ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್, ಖಯಾಲ್ ವಿಲಂಬಿತ್ ತಿಲ್ವಾಡ ಜೋಗಿ ರಾವಲ, ಧೃತ್ ತೀಂತಾಲ್ ಸಯ್ಯಾ ಮುರಾರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ಶಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಹನುಮಂತ್ ಕುಮಾರ್ ಕೊಡಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್. ಖ್ಯಾಲ್ ವಿಲಂಬಿತ್ ತಿಲ್ವಾಡ ಜೋಗಿ ರಾವಲ, ಧೃತ್ ತಿಂತಾಲ್ ಸಯ್ಯಾ ಮೋರಾರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪಾಟ್ನೇಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಹನುಮಂತ ಕುಮಾರ್ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಜಯಶ್ರೀ ಪಾಟ್ನೇಕರ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತ್ ಕುಮಾರ್ ಕೊಡಗಾನೂರ್ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಸ್ ರಮಣಿ ಅವರ ಹಾಡುಗಾರಿಕೆಯನ್ನು. ಪಕವಾದ್ಯದಲ್ಲಿ ವಯಲಿನ್ ಜಿ ವೆಂಕಟೇಶ್ ಜೋಶಿಯಾರ್, ಮೃದಂಗ ಬಿಆರ್ ಶ್ರೀಧರ್. ಮೊದಲಿಗೆ ಶಹನಾರಾಗದ ವರ್ಣ ಆದಿತಾಳದಲ್ಲಿದೆ, ಕರುಣಿಂಬ ರಚನೆ ತಿರುವಟ್ಟಿಯೂರ್ ತ್ಯಾಗಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ ರಮಣಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಜಿ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಬಿಆರ್ ಶ್ರೀಧರ್. ಟು ಬಿಗಿನ್ ವಿತ್ ಕರುಣಿಂಬ ವರ್ಣ ಸೆಟ್ಟು ಶಹನಾರಾಗ ಆದಿತಾಳ ರಿಟನ್ ಬೈ ತಿರುವಟ್ಟಿಯೂರ್ ತ್ಯಾಗಯ್ಯಾರ್.

ಇನ್ನೀಗ ಶಮಶಾಸ್ತ್ರಿಗಳ ಸ್ವರಜತಿ ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಸ್ವರಜತಿ ರಚನ್ ಬೈ ಶಮಶಾಸ್ತ್ರಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ರಮಣಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ಜಿ ವೆಂಕಟೇಶ್ ಜೋಶಿಯಾರ್, ಮೃದಂಗ ಬಿಆರ್ ಶ್ರೀಧರ್. ಇನ್ನೀಗ ಸ್ವಾತಿ ತಿರುನಾಳರ ರಚನೆ ಸಿಂಹೇಂದ್ರ ಮಧ್ಯಮರಾಗ ಆದಿತಾಳದಲ್ಲಿದೆ. ರಾಮ ರಾಮ ಗುಣಸೀಮ. Dear listeners, you are listening to vocal rendition by S. Ramani. Accompanies are on the violin G. Venkatesh Joshiyar and the mridangam B. R. Sridhar. Now, continuing the program, let us listen to a composition of Swati Tirunal set to Simhendra Madhyamaraga Adithala Rama Rama Gunaseema.

ವಾದಿರಾಜರ ದೇವರನಾಮ ಯಮನ್ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ. ರಂಗಬಾರನೆ ಎಸ್ ರಮಣಿ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ದ ಕಂಪೋಸಿಷನ್ ಆಫ್ ವಾದಿರಾಜ ಸೆಟ್ ಟು ಯಮನ್ ಕಲ್ಯಾಣಿ ರಾಗ ರೂಪಕ ತಾಳ ರಂಗಬಾರನೆ.

ಇದುವರೆಗೂ ಎಸ್ ರಮಣಿ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಜಿ ವೆಂಕಟೇಶ್ ಜೋಶಿಯಾರ್, ಮೃದಂಗ ಬಿಆರ್ ಶ್ರೀಧರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by S. Ramani. Accompanists were on the violin G. Venkatesh Joshiar and the mridangam B. R. Sridhar. This program is a contribution of Akashwani Bengaluru, Anytime Indian Music.